ಕ್ಷೋಭ ಕ್ಷೋಭರಹಿತ ಕ್ಷೋಭ ಮನೆ ಬಿಜೇನಿ ಎಟ್ಟ ಮನೆ ಹಟ್ ಇಷ್ಟು ಕೇಳಿ ಇಷ್ಟು ನಾವು ಬಿಜೇನ್ ಹೋದಾನ ಎಕ್ಟಮ್ ಅದಕ್ಕೂ ಸತ್ಯನ ಬರೀ ಹೋಗಿ ಆಯ್ತು ಮರಜಿ ಬೈಕೆ ಬರ್ತೆ ಕ್ಯೂಕಿ ಮರಜಿ ಖರ್ ರೇ ಊಪರ್ ನೀಚೆ ಊಪರ್ ನೀಚೆ ಸಬ್ಜೆಗೆ ದೇಖತೆ ಲಗೆ ಮಹಾರಾಜ ಬೋಲೆ ಆಪ್ ಕ್ಯಾ ಚಾಹತೆ ಹೇ ಆಪ್ಕಾ ಜಗ ಆಪ್ ಜೈಸೆ ಚಾಹೆ ವೈಸೆ ರೇ ಬೈಠಾ ತು ಬೈಠೆ ಖರೇ ರಂಗ ತು ಖರೇ ರೇ ಚಿತ್ತ ಇದು ರೂಪ ಸಬ್ಜೆಗೆ